ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹೆರ್ಟ್ಸ್ ಗಳು ಹಾಗೂ ನ್ಯೂಸ್ ಆನ್ ಎಆರ್ ಆಪ್ ಮೇಲೆ ಕೇಳುವಿರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮ. ಕತೆಗಳು ಹೇಳುವಿಕೆ ಮಕ್ಕಳ ಮಾನಸಿಕ ವಿಕಸನ, ಈ ಕುರಿತು ಶ್ರೀಮತಿ ಬೊಮ್ಮತಹಳ್ಳಿ ಮೇಘನಾ ಅವರಿಂದ ಸಂದರ್ಶನ ಕಾರ್ಯಕ್ರಮ. ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳಾ ದೇಶಪಾಂಡೆ.

0: ಸ್ನೇಹಿತರಿಗೆ ಸ್ವಾಗತ. ಸ್ನೇಹಿತರೆ, ನಾವು ಚಿಕ್ಕಂದಿನಿಂದಲೂ ಕಥೆಯನ್ನು ಕೇಳುತ್ತಾ ಬೆಳೆದಿದ್ದೇವೆ. ಕಥೆಯಲ್ಲಿ ಒಂದಾಗಿ ನಾವು ಒಂದು ಜೀವನವನ್ನು ಸಾಗಿಸಿದ್ದೇವೆ ಎಂದರೆ ಸುಳ್ಳಲ್ಲ. ಕತೆ ಹೇಳಿಕೆಯಲ್ಲಿಯೇ ಅನೇಕ ಪ್ರಕಾರಗಳಿವೆ. ಕತೆಯನ್ನು ನಾವು ಆಲಿಸುವುದು, ಅದನ್ನು ಪಾಲಿಸುವುದು ಸಹ ಉಂಟು. ಇದು ಮಕ್ಕಳ ಸೃಜನಾತ್ಮಕತೆ ಮತ್ತು ಪ್ರತಿಭೆಯನ್ನು ಬೆಳೆಸುವಲ್ಲಿ, ಅವರ ಜೀವನವನ್ನು ಅರಳಿಸುವಲ್ಲಿ ಸಹಾಯಕವಾಗುತ್ತದೆ ಮತ್ತು ಅವರ ಆತ್ಮವಿಶ್ವಾಸವನ್ನು ಇಮ್ಮಡಿಗೊಳಿಸಿ ಭಾವಿ ಜೀವನವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಅಡಿಗಲ್ಲಾಗುತ್ತದೆ. ನಿಜ ಸ್ನೇಹಿತರೆ, ಅನಾದಿಯಿಂದಲೂ ಬಂದಿರುವಂತಹ ಕತೆಗಳು ಕೇಳುವುದು, ಕತೆ ಹೇಳುವುದು ಎನ್ನುವುದು ನಮ್ಮ ಜನರಲ್ಲಿ ಜನಜನಿತವಾಗಿದೆ. ಮುಖ್ಯವಾಗಿ ಸಾಹಿತ್ಯ ಎನ್ನುವುದು ದಂತಕಥೆಯಿಂದ, ಹೇಳುವಿಕೆಯಿಂದಲೇ ಆರಂಭವಾಗಿದೆ ಎಂದರೆ ತಪ್ಪಿಲ್ಲ. ನಾವು ಯಾವುದೇ ವಿಷಯವನ್ನು ಆರಿಸಿಕೊಂಡಾಗ ಆ ವಿಷಯದ ಕುರಿತು ಕಥೆಯಲ್ಲಿ ಪ್ರಸ್ತಾವನೆ ಇರುತ್ತೆ. ಜೀವನದ ಶೈಲಿಯನ್ನು ಸಾಗಿಸುವ ಒಂದು ಅಂಶವೂ ಅಡಗಿರುತ್ತೆ. ಕತೆ ಹೇಳುವುದು ಎನ್ನುವುದು ಒಂದು ಕಲೆ. ಆ ಕಥೆಯಲ್ಲಿ ಇರುವಂತಹ ಬಗೆಗಳು ಯಾವುವು, ಕಥೆಯಲ್ಲಿ ಬರುವಂತಹ ಅಂಶಗಳು ಯಾವುವು, ಕತೆ ಎಷ್ಟರ ಮಟ್ಟಿಗೆ ಪ್ರಯೋಜನಕರವಾಗಿದೆ ಎನ್ನುವುದನ್ನು ತಿಳಿಸಲು ಇಂದು ನಮ್ಮ ಆಕಾಶವಾಣಿ ಕಸ್ತೂರಿ ಸ್ಟುಡಿಯೋಕ್ಕೆ ಆಗಮನಿಸಿದ್ದಾರೆ ಶ್ರೀಮತಿ ಮೇಘನಾ ಬೊಮ್ಮತನಹಳ್ಳಿ. ಅವರನ್ನು ಕೇಳಿ ಕಥೆಯಲ್ಲಿರುವಂತಹ ಪ್ರಕಾರಗಳು, ಕಥೆಯ ಹೇಳುವಿಕೆಯ ಪ್ರಯೋಜನಗಳನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಮೇಘನಾ ಮೇಡಮ್.
1: ನಮಸ್ತೆ. ನಮಸ್ಕಾರ
0: ಮೇಡಮ್. ನಿಮಗೆ ಆಕಾಶವಾಣಿ ಕಸ್ತೂರಿ ನಿಲಯಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
1: ತುಂಬಾ ಸಂತೋಷ ನನ್ನ ಕರೆಸಿದ್ದಕ್ಕೆ, ನನ್ನ ವಿಚಾರಗಳನ್ನೆಲ್ಲ ಎಲ್ಲರ ಜೊತೆನೂ ಹಂಚಿಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ.
0: ತುಂಬಾ ಧನ್ಯವಾದಗಳು ಮೇಡಮ್. ನಿಮ್ಮ ಒಂದು ವೈಯಕ್ತಿಕ ಪರಿಚಯವನ್ನು ನಮ್ಮ ಶ್ರೋತೃ ಬಂಧುಗಳೊಂದಿಗೆ ಹಂಚಿಕೊಳ್ಳಿ ಮೇಡಮ್.
1: ನನ್ನ ಹೆಸರು ಮೇಘನಾ. ನೀವು ತಿಳಿಸಿದ ಹಾಗೆ ನಾನು 8 ವರ್ಷದ ಹಿಂದೆಯಿಂದ ನಾನು ಕಥೆ ಹೇಳುವುದನ್ನ ಒಂದು ವೃತ್ತಿಯಾಗಿ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನ ನಾನೊಂದು ಪ್ರೊಫೆಷನಲ್ ಸ್ಟೋರಿ ಟೆಲ್ಲರ್ ಅಂತ

0: ಅಂತ ಹೇಳ್ಬೋದು. ಈ ಕಥೆಗಳು ಮೊದಲು ಎಲ್ಲರೂ ಕಥೆಯಲ್ಲಿ ಹೇಳ್ತಾನೆ ಇದ್ರು, ಅಜ್ಜಿ ತಾತಂದ್ರು ಹೇಳ್ತಾರೆ, ಅಮ್ಮಂದ್ರು ಹೇಳ್ತಾರೆ, ನಮ್ಗೇನು ಹೊಸತಲ್ಲ ಕಥೆ ಹೇಳೋದು. ಆದರೆ ಈ ಪ್ರೊಫೆಷನಲ್ ಸ್ಟೋರಿ ಟೆಲ್ಲರ್ ಅನ್ನೋದು ಏನಂದ್ರೆ, ಇದನ್ನೊಂದು ವೃತ್ತಿಯಾಗಿ ತಗೊಂಡು ಇದರಿಂದ ನಾವು ನಮ್ಮ ಜೀವನ ನಡೆಸುವುದು, ಅವ್ರನ್ನ ಪ್ರೊಫೆಷನಲ್ ಸ್ಟೋರಿ ಟೆಲ್ಲರ್ ಅಂತ ಹೇಳ್ತಾರೆ. 8 ವರ್ಷದ ಹಿಂದೆ ನನ್ನ ಎರಡನೇ ಮಗಳು, ಅವಳಿಗೆ ಕೇವಲ 4 ವರ್ಷ, ಅವಳನ್ನು ಜೊತೆ ಇಟ್ಕೊಂಡು ನಾನು ಅವಳನ್ನ ಜೊತೆ ಕರ್ಕೊಂಡು ಏನಾದ್ರು ಮಕ್ಕಳಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ವಿಚಾರ ಮಾಡಿದಾಗ ನನಗಿದು ಗೊತ್ತಾಗಿದ್ದು, ಇದೊಂದು ವೃತ್ತಿಯಾಗಿ ಮಾಡ್ತಾ ಇದ್ದಾರೆ ಅಂತ. ನಂಗೆ ಚಿಕ್ಕಂದಲಿಂದಲೂ ಎಲ್ಲರ ಥರನೇ, ನಮ್ಮ ಪೀಳಿಗೆಯವರ ಥರನೇ ಅಜ್ಜಿ ತಾತಂದ್ರ ಕಥೆಗಳು ಕೇಳಿ, ನಮ್ಮ ತಂದೆಯವರು ತುಂಬ ಕಥೆ ಪುಸ್ತಕಗಳು ತಂದುಕೊಡ್ತಾ ಇದ್ರು, ಅದನ್ನು ಓದಿ ಕಥೆಗಳಂದರೆ ತುಂಬ ಆಸಕ್ತಿ. ಆಮೇಲೆ ಕಥೆಗಳು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದು ಕೂಡ ನನಗೆ ತುಂಬ ನಂಬಿಕೆ ಅದರ ಮೇಲೆ. ಅದಕ್ಕಾಗಿ ನಾನು ಹೇಗೆ ಈ ಕ್ಲಾಸಸ್ ಎಲ್ಲ ಇರುತ್ತೋ, ಸಂಗೀತ ಆಗಲಿ ನೃತ್ಯ ಆಗಲಿ, ಈ ಥರ ಕಥೆ ಹೇಳುವುದು ಕೂಡ ಒಂದು ಕ್ಲಾಸ್ ಥರ ಸ್ಟಾರ್ಟ್ ಮಾಡಿದೆ. ಮಕ್ಕಳಿಗೆ ಕಥೆ ಹೇಳುವುದು, ಒಂದೊಂದು ಸತಿ ಏನು ಮಾಡೋದು, ಕಥೆ ಹೇಳೋದು, ಕೊನೆಗೆ ಎಂಡ್ ಮಾಡಲಾರ್ದೆ ಬಿಟ್ಬಿಡೋದು ಅಲ್ಲಿ, ಮಕ್ಕಳಿಗೆ ಹೇಳೋದು ಇದನ್ನು ನೀವು ಯಾವ ಥರ ಎಂಡ್ ಮಾಡ್ಬೇಕು ಅನ್ಕೋತಾ ಇದ್ದೀರಾ ಅಂತ, ಆ ಥರದ್ದು ಅವ್ರಿಗೆ ಯೋಚನೆ ಮಾಡೋಕ್ಕೆ ನಾವು ಪ್ರೇರೇಪಿಸ್ತೀವಿ ಈ ಥರದ್ದು ಆಕ್ಟಿವಿಟಿ. ಕಥೆ ಮುಗಿದ್ಮೇಲೆ ಅದಕ್ಕೆ ಸಂಬಂಧಿಸಿದಂಥ ಏನಾದ್ರು ಕ್ರಾಫ್ಟ್ ಮಾಡುವುದು ಅಥವಾ ಅದರಲ್ಲಿರೋ ವರ್ಕ್ಶೀಟ್ ಥರ ಮಾಡುವುದು, ಈ ಥರ 1 ಅಥವಾ 1.5 ಗಂಟೆ ತನಕ ನಾನು ಮಾಡ್ತಾ ಇದ್ದೆ. ಅದಾದ್ಮೇಲೆ 1-2 ವರ್ಷ ಆದ್ಮೇಲೆ ನನಗೆ ಅದನ್ನ ನನ್ನ ಜರ್ನಿನ ನನ್ನ ಪ್ರಯಾಣನ ಸ್ವಲ್ಪ ಬೇರೆ ಕಡೆಗೆ ಹೊರಳಿಸಿದ್ದೆ. ಅದು ಕಥೆ ಹೇಳೋದ್ರಲ್ಲಿ ಬೇರೆ ಬೇರೆ ತರ ಇದೆ, ಅಂದ್ರೆ ಬೇರೆ ಬೇರೆ ಉದ್ದೇಶಗಳಿದೆ. ಒಂದು ಪರ್ಫಾರ್ಮೆನ್ಸ್ ಸ್ಟೋರಿ ಟೆಲ್ಲಿಂಗ್ ಅಂತ, ಈಗ ನೀವು ಸಂಗೀತದ ಕಚೇರಿ ಆಗ್ಲಿ ಇರುತ್ತೆ, ನೃತ್ಯದ ಪ್ರದರ್ಶನ ಆಗಿರುತ್ತೆ, ಆ ತರ ಕಥೆಗಳಲ್ಲೂ ಒಂದು ಪರ್ಫಾರ್ಮೆನ್ಸ್ ತರ, ಅದು ಬಹಳ ಮಟ್ಟಿಗೆ ಅದು ಎಂಟರ್ಟೈನ್ಮೆಂಟ್ಗೆ ಇರುತ್ತೆ, ನಿಮ್ಗೆ ಮನೋರಂಜನೆಗಾಗಿ ಕಥೆ ಹೇಳುವುದು ಅದೊಂಥರ. ಆ ಕಡೆ ಆಸಕ್ತಿ ಹೋಯ್ತು ನಂಗೆ. ಅದರಲ್ಲಿ ಮಕ್ಕಳಿಗೂ ಆಗ್ಲಿ ದೊಡ್ಡವ್ರಿಗೂ ಆಗ್ಲಿ ಯಾರು ಅದಕ್ಕೆ ಆಡಿಯನ್ಸ್ ಆಗಿರ್ಬಹುದು, ಆ ತಂದಕ್ಕೆ ನಾನು ಹೊರಳಿದೆ. ಬೇರೆ ಬೇರೆ ತರ ಇದೆ.
1: ನಿರೂಪಣೆ ಮಾಡುವುದು,
0: ನಿರೂಪಣೆ ಮಾಡುವುದು,
1: ವಿವರಣೆಯನ್ನು ಕೊಟ್ರಿ ಮೇಡಮ್. ಈ ಕಥೆ ಹೇಳಿಕೆಯಲ್ಲಿ ಎಷ್ಟು ಪ್ರಕಾರಗಳಿವೆ, ಅವು ಯಾವು?
0: ಕಥೆ ಹೇಳುವುದರಲ್ಲಿ 3-4 ತರ ಇದೆ. ಪ್ರಕಾರ ಅಂದ್ರೆ ಶೈಲಿನಲ್ಲಿ ನಾ ಹೇಳ್ತೀನಿ. ನಮ್ಗೆ ಕಥೆ ಹೇಳುವುದು ನಮ್ಮ ಸಂಸ್ಕೃತಿನಲ್ಲಿ ಹೊಸದೇನಲ್ಲ, ಅಂದ್ರೆ ನಮ್ ಹಿಂದಕ್ಕೆ ನಮ್ ಬಯಲಾಟ ಅಂತ ಎಲ್ಲ ಇರ್ತಾರೆ. ಬಯಲಾಟ ಇದೆ, ಯಕ್ಷಗಾನ ಇದೆ, ಅದೆಲ್ಲಾನು ಕಥೆ ಹೇಳುವುದೇ.
1: ನಿಜ.
0: ಇನ್ನೊಂದು ಚೌಡಕಿ ಅಂತ ಇರುತ್ತೆ, ಜೋಗಿ, ಇವೆಲ್ಲ ನಮ್ ಕರ್ನಾಟಕದಲ್ಲಿ ಪುರಾತನ ಕಾಲದಿಂದ ಬಂದಿರೋ ಕಥೆ ಹೇಳೋ ಶೈಲಿಗಳು. ಇಲ್ಲಿ ನಮ್ ತೆಲಂಗಾಣದಲ್ಲೂ ಇಲ್ಲಿ ಒಗ್ಗು ಕಥಾ ಅಂತ ಇದೆ, ಬುರ್ರ ಕಥಾ ಅಂತ ಇದೆ, ಅದೇನು ನಮ್ಗೆ ಹೊಸದಲ್ಲ. ಈಗ ಆಧುನಿಕವಾಗಿ ನಮ್ಗೆ ಕಾಂಟೆಂಪ್ರರಿ ಆಗಿ ಇವಾಗ ಸಮಕಾಲೀನ ತರದಕ್ಕೆ ನಾವು ಅದನ್ನೇ ಬೇಸ್ಡ್ನೇ ಮಾಡ್ಕೊಂಡು ಬೇರೆ ಬೇರೆ ತರ ಕಥೆ ಹೇಳೋರಿದ್ದಾರೆ. ಇವಾಗ ಕೆಲವರು ಮ್ಯೂಸಿಕ್ ಚೆನ್ನಾಗಿ ಸಂಗೀತ ಬಂದವರು ತುಂಬಾ ಹಾಡುಗಳನ್ನ ಕಥೆಗಳಲ್ಲಿ ಹೇಳ್ತಾರೆ. ಡ್ಯಾನ್ಸರ್ಸ್ ಕಥೆ ಹೇಳುವಾಗ ಅವರು ಹಾವಭಾವಗಳಿಂದ ಹೇಳ್ತಾರೆ, ಆ ತರ ಅವ್ರದ್ದು ಸ್ಪೆಷಾಲಿಟಿ ಇದೆ. ಸೊ ಕೆಲವರು ಪಪ್ಪೆಟ್ಸ್ ಇಟ್ಕೊಂಡು, ನಮ್ಗೆ ತೆಲಂಗಾಣದಲ್ಲಿ ತೋಲುಬೊಮ್ಮಲಾಟ ಅಂತಾರೆ, ಆ ತರ ಪಪ್ಪೆಟ್ಸ್ ಇಟ್ಕೊಂಡು ಕತೆ ಹೇಳ್ತಾರೆ. ಇನ್ನೊಂದು ಒಂದು ಜಪಾನಿಂದ ಬಂದಿರೋ ಒಂದು ಕಲೆ ಇದೆ, ಕಾಮಿಶಿಬಾಯಿ ಅಂತ, ಅದೊಂದ್ ತರ ಕತೆ ಹೇಳೋದು. ಈ ತರ ತುಂಬಾ ಶೈಲಿಗಳಿದೆ ಕತೆ ಹೇಳೋ ಶೈಲಿಗಳು ಬೇರೆ ಇದೆ ಕಥೆಗಳಲ್ಲಿ. ಇವಾಗ ಒಂದು ಜಾನರ್ ಅಂತ, ಈಗ ಸಿನಿಮಾಗಳಲ್ಲಿ ಆ ತರ ಹಾರರ್ ಅಂತಾನೋ ಅಥವಾ ರೋಮ್ಯಾನ್ಸ್ ಅಂತಾನೋ ಅಥವಾ ಬೇರೆ ಬೇರೆ ತರ ಹೇಗಿರುತ್ತೋ ಆ ತರದಲ್ಲೂ ಈ ಕತೆ ಹೇಳಲಲ್ಲಿ ಬೇರೆ ಬೇರೆ ಪ್ರಕಾರಗಳಿದೆ. ಈಗ ಜಾನಪದ ಒಂದು, ನಾನು ಆಯಿಸ್ಕೊಂಡಿರೋದು ಜಾನಪದ ಕಥೆಗಳು ಜಾಸ್ತಿ, ಆ ತರ ಪೌರಾಣಿಕ ಕಥೆಗಳು, ಇತಿಹಾಸದ ಕಥೆಗಳು, ಮಕ್ಕಳಿಗೆ ಸೈನ್ಸ್ ಹೇಳ್ಕೊಡೋಕೆ ಸ್ಟೆಮ್ ಬೇಸ್ಡ್ ಕಥೆಗಳು ಅಂತ ಇರುತ್ತೆ, ಆ ತರ ಕಥೆಗಳು ತರ ಡಿವೈಡ್ ಮಾಡೋದು ಬೇರೆ ಪ್ರಕಾರ ಇದು ಇದೆ. ಆಮೇಲೆ ಕಥೆ ಹೇಳೋಕೆ ನಮ್ ಉದ್ದೇಶ ಏನು ಅದ್ರ ಮೇಲೆ ಇದೆಲ್ಲ ನಾವು ಯಾವ್ದು ಬೇಕೋ ಅದು ಆಯ್ಕೆ ಮಾಡ್ಕೋತೀವಿ. ತುಂಬಾ ಚಿಕ್ಕ ಮಕ್ಕಳಾದ್ರೆ ನಾವು ಪಪ್ಪೆಟ್ಸ್ ಆ ತರ ಯೂಸ್ ಮಾಡೋದು, ಅಥವಾ ಹಿರಿಯರಾದ್ರೆ ದೊಡ್ಡವರಾದ್ರೆ ಅವ್ರಿಗೆ ಪಪ್ಪೆಟ್ಸ್ ಅದೆಲ್ಲ ಅಷ್ಟೊಂದು ಆಸಕ್ತಿಕರವಾಗಿರುವುದಿಲ್ಲ. ಸೊ ನಾವು ಶೈಲಿನ ಮತ್ತು ಜಾನರ್ನ, ನಾವು ಈ ಪ್ರಕಾರನ ನಾವು ಆಡಿಯನ್ಸ್ ದೃಷ್ಟಿಯಲ್ಲಿಟ್ಕೊಂಡು ನಾವು ಅದನ್ನ ಆಯ್ಕೆ ಮಾಡೋದು, ಇದು ಬೇರೆ ಬೇರೆ ಪ್ರಕಾರಗಳ
1: ಶೈಲಿ ಅಂತ ಹೇಳ್ತೀರಿ. ತುಂಬಾ ಒಳ್ಳೆಯ ವಿವರಣೆ ಕೊಟ್ರಿ ಮೇಡಮ್. ಕಥೆ ಹೇಳುವಿಕೆಯಿಂದ ಲಾಭಗಳು ಅಥವಾ ಪ್ರಯೋಜನಗಳು ಏನಿವೆ?
0: ನಮ್ಗೆ ಎಲ್ರಿಗೂ ಗೊತ್ತಿರೋದು ಒಂದು ಇಂಪಾರ್ಟೆಂಟ್ ಅಂದ್ರೆ ಕಥೆಗಳಿಂದ ಅಂದ್ರೆ ಮಕ್ಕಳಿಗೆ ಮೋರಲ್ ವ್ಯಾಲ್ಯೂಸ್ ಅಂತ ಹೇಳ್ತಾರೆ, ಮೌಲ್ಯಗಳು,
1: ಮಾನವೀಯ ಮೌಲ್ಯ.
0: ಹಾ, ಮಾನವೀಯ ಮೌಲ್ಯಗಳು ಅದು ಎಲ್ರಿಗೂ ಗೊತ್ತಿರೋದೆ. ನಮ್ಗೆ ಹಳೆ ಕಾಲದಲ್ಲಿ ಈಗ ಪಂಚತಂತ್ರ ವಿಷ್ಣು ಶರ್ಮಾ ಬರ್ದಿರೋದೆ ರಾಜ್ಕುಮಾರನಿಗೆ ಮೌಲ್ಯಗಳನ್ನು ಇದೆಲ್ಲ ತಿಳಿಸೋಕೆ. ಅದು ಎಲ್ರಿಗೂ ಗೊತ್ತಿರೋದು. ಅದಲ್ಲದೆ ಈ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂದರೆ

0: ಈ ಭಾಷಾ ಕೌಶಲ್ಯತೆ ಅದು ತುಂಬಾ ಕಥೆಗಳಿಂದ ತುಂಬಾ ಈಸಿಯಾಗಿ ತುಂಬಾ ಸುಲಭವಾಗಿ ಬಂದ್ಬಿಡುತ್ತೆ. ನಾವು ಇವಾಗ ಕೂತ್ಕೊಂಡು ಗ್ರಾಮರ್ ಗ್ರಾಮರ್ ಅಂತ ಅದು ಹೇಳ್ಕೊಡ್ಬೇಕು, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ವ್ಯಾಕರಣ ಅದೆಲ್ಲ ಕೇಳೋದ್ರಿಂದ ಮೇಲೆ ಮೇಲೆ ಮೇಲೆ ಮೇಲೆ ಕೇಳೋದ್ರಿಂದನೇ ನಾವು ಭಾಷೆಯನ್ನು ಚೆನ್ನಾಗಿ ಕಲಿತೀವಿ, ಅದು ನಮ್ಗೆ ಗೊತ್ತಿರೋದೆ. ಅದು ಆ ಥರ ಕಥೆಗಳಲ್ಲೂ ನಾವು ತುಂಬಾ ರಿಚ್ ವೊಕ್ಯಾಬ್ಯುಲರಿ ಅಂತ ಹೇಳ್ತಾರೆ, ಅದನ್ನ ನಾವು ಯೂಸ್ ಮಾಡಿ ನಾವು ಕಥೆ ಹೇಳೋದ್ರಿಂದ ನಮ್ಮ ಭಾಷೆ ಕೌಶಲ್ಯ ತುಂಬಾ ಇಂಪ್ರೂವ್ ಆಗುತ್ತೆ, ಅದೊಂದು. ಅದಲ್ಲದೆ ಈಗ ನಾ ಹೇಳಿದ ಹಾಗೆ ಸ್ಟೆಮ್ ಸ್ಟೋರೀಸ್ ಅಂದ್ರೆ ಸೈನ್ಸ್ ಆಗಲಿ ಮ್ಯಾಥ್ಸ್ ಆಗಲಿ, ಈಗ ನಮ್ದು ನಮ್ಮ ದೇಶದ ಈಗ ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಬರ್ತಾ ಇದೆ, ನಾನು ಅಲ್ಲಿ ಹೋಗಿನೂ ನಾನು ಅದರ ಮೇಲೂ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೀನಿ. ಟೀಚರ್ಸ್ಗೆ ಟ್ರೈನಿಂಗ್ ಮಾಡೋದು ತುಂಬಾ
1: ಅವಶ್ಯಕತೆ
0: ಇದೆ, ಯಾಕಂದ್ರೆ ಅದರ ಪಾಲಿಸಿ ಪ್ರಕಾರ ಸ್ಟೋರಿ ಟೆಲ್ಲಿಂಗ್ಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ. ಕಥೆಗಳ ನೀವು ಯಾವ ಸಬ್ಜೆಕ್ಟ್ ಆರು ನೀವು ಮಕ್ಕಳಿಗೆ ಹೇಳ್ಕೊಡ್ಬಹುದು ಅಂತ ಅದಕ್ಕೂ ಟ್ರೈನಿಂಗ್ ಕೊಡ್ತಾ ಇದ್ದೀನಿ. ಅದರಲ್ಲಿ ಇವಾಗ ಸೈನ್ಸ್ ಅಲ್ಲಿ ಇದೆ, ಉದಾಹರಣೆಗೆ ಒಂದು ಬಯೋಯನ್ಸಿ ಅಂತ ಒಂದು ಇರುತ್ತೆ, ಅದರಲ್ಲಿ ಒಂದೇನಾದ್ರು ಭಾರ ನೀರಲ್ಲಿ ಬಿದ್ರೆ ನೀರು ಅಷ್ಟೇ ಗಾತ್ರದ ನೀರು ಸೊ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ, ಅದಕ್ಕೂ ಒಂದು ಕಥೆ ಆತರ. ಆಮೇಲೆ ಸೋಷಿಯಲ್ ಹೇಳೋದು ತುಂಬಾ ಹಿಸ್ಟ್ರಿ ಅನ್ಕೊಳ್ಳಿ, ಯಾವ್ದಾದ್ರು ಪುರಾಣದ ಕಥೆಗಳಾಗಲಿ ಇತಿಹಾಸದ ನಡೆದಿದ್ದ ಘಟನೆಗಳನ್ನ ಕಥೆ ರೂಪದಲ್ಲಿ ಹೇಳುವುದು, ಈ ತರ ಸಣ್ಣ ಮಕ್ಕಳಿಗೆ ಈವನ್ ಅಡಿಷನ್ ಸಬ್ಟ್ರಾಕ್ಷನ್ ಈ ತರದೆಲ್ಲಾನು ಕಥೆ ರೂಪದಲ್ಲಿ ಅಂದ್ರೆ ಆ ವಿಷಯನ್ನ ಪರಿಚಯ ಮಾಡೋದಕ್ಕೆ ಕಥೆ ತುಂಬಾ
1: ಸಹಾಯಕವಾಗುತ್ತೆ.
0: ಅದು ಅಲ್ಲದೆ ಆ ವಿಷಯದ ಕಾನ್ಸೆಪ್ಟ್ ನ ತುಂಬಾ ದಿವಸದ ತನಕ ನೆನ್ಪಿಟ್ಕೊಳ್ಳೋಕ್ಕೂ ಕಥೆಯಿಂದನೇ ಅದು ಸಾಧ್ಯ ಅಂತ ನನ್ನ ನಂಬಿಕೆ.
1: ನೀವು ಉದಾಹರಣೆ ಮ್ಯಾಥ್ಸ್ ಅಂತ ಹೇಳಿದ್ರಿ, ಸೈನ್ಸ್ ಅಂತ ಹೇಳಿದ್ರಿ, ಇದಕ್ಕೊಂದು ಉದಾಹರಣೆ ಕೊಡ್ತೀರಾ ಮೇಡಮ್?
0: ಆಯ್ತು, ಈಗ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಏನಿದೆ ಅಲ್ವಾ, ಇದು ನಮ್ಗೆ ಮಕ್ಕಳಿದ್ದಾಗಿಂದ ನಾವು ಕೇಳ್ತಾ ಇರೋ ಕಥೆ. ಕಾಗೆ ತುಂಬಾ ಅದಕ್ಕೆ ನೀರಡಿಕೆ ಆಗ್ತಾ ಇತ್ತು, ಅದು ಒಂದು ಥರ್ಸ್ಟಿಕ್ರು ಅಂತ ಕಥೆ, ಅದ್ ನೀರಲ್ಲಿ ಕಲ್ಲುಗಳನ್ನ ಹಾಕ್ಬಿಟ್ಟು ನೀರ್ ಮೇಲೆ ಬಂತು ಅಂತ, ಇದು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಲೆಕ್ಕನೆ ಬರುತ್ತೆ, ಆ ತರ ಕಾನ್ಸೆಪ್ಟ್ ಮಾಡೋದು. ಇನ್ನೊಂದು ಒಂದು ಕಥೆ ಇದೆ, ಕೋತಿಗಳಿರುತ್ತೆ, ಅದು ಒಂದು ಒಂದು ಈ ತರ ಬಾಳೆಹಣ್ಣು ತಿನ್ನೋದು, ಅದು ನಮ್ಗೆ ಕಂಪ್ಲೀಟ್ ಕಥೆ ಹೇಳೋ ಆಗಲ್ಲ, ಬಟ್ ಅದರಿಂದ ನಾವು ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆ ತರ ಹೇಳ್ಬಹುದು,
1: ಕುಡಿಯುವಿಕೆ ಕಳೆಯುವಿಕೆ
0: ಹೇಳ್ಬಹುದು. ಸೊ ಈ ತರ ಇನ್ನು ಮುಂದೆ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ, ಮಲ್ಟಿಪ್ಲಿಕೇಶನ್ ಅಂಡ್ ಡಿವಿಷನ್. ಈಗ ಒಂದ್ 4 ಜನ ಮಕ್ಕಳಿದ್ದಾರೆ, ಅವ್ರು ಹೋಗಿ ಗಿಡದ ಮೇಲೆ 24 ಹಣ್ಣು ತರ್ತಾರೆ, ಅದರಿಂದ ಹೇಗ್
1: ಹಂಚ್ಕೊಳ್ತಾರೆ
0: ಅನ್ನೋದು, ಅದನ್ನ ಕಥೆ ರೂಪದಲ್ಲಿ ನಾವು ಟ್ರೈನಿಂಗ್ ಮಾಡುವಾಗ ಒಂದು ಉದಾಹರಣೆ ಕೊಟ್ಬಿಟ್ಟು ಅವ್ರಿಗೆ ಒಂದು ಪ್ರೋತ್ಸಾಹನೆ ಕೊಡ್ತೀವಿ. ಟೀಚರ್ಸ್ ಅವರು ಹೇಗೆ ಅದನ್ನ ಉಪಯೋಗಿಸ್ಕೋತಾರ ಅವ್ರ ಕ್ಲಾಸ್ಗೆ ಅನ್ನೋದು ಅದು ಅವ್ರ ಮೇಲೆ. ಈಗ ನಿಮ್ಗೆ ಉದಾಹರಣೆಗೆ ನಿಮ್ಕೋರಾಗಿದ್ದಾಗ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಫಾರ್ಮುಲಾ ಏನು ಅಂತ ನಿಮ್ಗೆ ಕೇಳಿದ್ರೆ ನಿಮ್ಗೆ ಅದ್ ನೆನಪಿರ್ಲಿಕ್ಕಿಲ್ಲ, ಆದ್ರೆ ಈಗ ನೀವು ಈ ಥರ್ಸ್ಟಿ ಕ್ರೋ ಕಥೆ ಚೆನ್ನಾಗಿ ನೆನಪಿರುತ್ತೆ, ಅದಕ್ಕೆ ಒಂಥರ ಕನೆಕ್ಟ್ ಮಾಡ್ಕೋತಾರೆ, ತುಂಬಾ ದಿವಸದ ತನಕ ಅದು ನೆನಪಿರೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಕಥೆ ಹೇಳುವಿಂದ ಲಾಭ ಅಂದ್ರೆ ಹೀಲಿಂಗ್ ಅಂತ. ಈಗ ಸೈಕೋಲಾಜಿಕಲಿ ನಾವು ಒಂದು ಥೆರಪಿ ಅಂತ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋದಾಗ ಕೌನ್ಸಿಲಿಂಗ್ ಹೋದಾಗ ಇದನ್ನೆಲ್ಲ ಹೇಳ್ಕೊತೀವಿ, ಅದು ಎಲ್ಲರ ಮುಂದೆನೂ ನಮ್ಗೆ ಹೇಳ್ಕೊಡಕ್ ಸಾಧ್ಯ ಆಗ್ಲಿಕ್ಕಿಲ್ಲ, ಅದನ್ನ ಒಂದು ಕಥೆ ರೂಪದಲ್ಲಿ ಅಥವಾ ಬೇರೆ ಒಂದು ಪಾತ್ರನ ನಾವು
1: ಸೃಷ್ಟಿ ಮಾಡಿ
0: ನಮ್ ನಾವು ಮಕ್ಕಳಿಗೆ ಯಾರೋ ಮಗು ಇದೆ, ಅದಕ್ಕೆ ಮಗುಗೆ ಏನಾಗ್ತಾ ಇದೆಯೋ ಅದನ್ನೇ ನಾವು ಇನ್ನೊಂದು ಮಗು ಆಗ್ತಾ ಇರೋ ತರ ಹೇಳೋದು, ಈ ತರ ಹೀಲಿಂಗ್ಗೂ ಕಥೆಗಳು ತುಂಬಾ ಉಪಯೋಗ ಆಗುತ್ತೆ. ಈ ತರ ಈ ಒಂದು 3-4 ತುಂಬಾ ಮುಖ್ಯವಾದ ಲಾಭಗಳಿದೆ, ಇನ್ನು ಬೇರೆ ಎಷ್ಟೋ ಇರುತ್ತೆ, ಅನೇಕ ಲಾಭ
1: ಸಾಕಷ್ಟು ಇರುತ್ತೆ. ಮಾನಸಿಕವಾಗಿ ಯಾರಾದ್ರೂ ಬಳಲುತ್ತಿದ್ರೆ ಈ ಕಥೆ ಮೂಲಕ ಅವರನ್ನು ಹೊರತೆಗೆಯಬಹುದು ಮತ್ತು ನಿಜ ಜೀವನದಲ್ಲಿ ಮತ್ತೆ ಅಳವಡಿಸಿಕೊಳ್ಳಬಹುದು ಅಂತ ಹೇಳ್ತಾ ಇದ್ರು, ತುಂಬಾ ಒಳ್ಳೆಯ ವಿಷಯವನ್ನು ಪ್ರಸ್ತಾವ ಮಾಡಿದ್ರಿ. ಮೇಡಮ್, ನೀವು ಚಿತ್ರಗಳು ನೋಡ್ತೀರಾ?
0: ಚಿತ್ರಗಳು ಕಡಿಮೆನೆ ಆಗ್ಲಿ, ನೋಡ್ತೀನಿ ಜಾಸ್ತಿ ಅಲ್ಲ.
1: ನಿಮ್ಗೆ ಇಷ್ಟವಾದ ಕನ್ನಡ ಚಿತ್ರಗೀತೆ ಯಾವ್ದು?
0: ನಂಗೆ ಹಳೆ ಕನ್ನಡ ಗೀತೆಗಳು ಇಷ್ಟ. ಈ ಸಂಭಾಷಣೆ ನಮ್ಮ ಈ ಪ್ರೇಮ ಸಂಭಾಷಣೆ ಅಂತ ಒಂದು ಹಳೆ
1: ಒಳ್ಳೆ ಸಾಂಗ್ ಚೂಸ್ ಮಾಡಿದ್ದೀರಿ. ನಿಮಗಾಗಿ ಈ ಸಂಭಾಷಣೆ ಸಂದರ್ಶನದ ಮೂಲಕ ಪ್ರಸಾರ ಮಾಡ್ತೀವಿ, ತಪ್ಪದೇ ಕೇಳಿ.

0: ನೀವು ಕೇಳುತ್ತಿದ್ದೀರಿ ಕಸ್ತೂರಿ ಕನ್ನಡ ಕಾರ್ಯಕ್ರಮಗಳನ್ನು. ಸಂದರ್ಶನವನ್ನು ಮುಂದುವರಿಸೋಣ. ನಿಮ್ಮ ಅಭಿಪ್ರಾಯದಲ್ಲಿ ಕತೆ ಹೇಳುವುದು ಅಥವಾ ಸ್ಟೋರಿ ಟೆಲ್ಲಿಂಗ್ ಬಗ್ಗೆ ಇಂದಿನ ಪೀಳಿಗೆಗೆ ನೀವು ನೀಡುವ ಸಂದೇಶ ಏನು, ಹಾಗೂ ಈ ಕತೆ ಹೇಳುವ ವೇದಿಕೆಗೆ ಅಡಿ ಇಟ್ಟ ಅಪ್ಕಮಿಂಗ್ ಸ್ಟೋರಿ ಟೆಲ್ಲರ್ಸ್ ಏನಿರ್ತಾರೆ, ಈ ವೇದಿಕೆ ಯಾವ ಬಗ್ಗೆ ಸಹಾಯವನ್ನು ಒದಗಿಸುತ್ತದೆ?
1: ಕತೆ ಹೇಳುವುದು ನಾನು ಸಂದೇಶ ಮೂರು ಭಾಗವಾಗಿ ಹೇಳಬೇಕು ಅನ್ಕೋತಾ ಇದ್ದೀನಿ. ಮೊದಲನೇದಾಗಿ ಮಕ್ಕಳಿಗೆ ಸಂದೇಶ ಏನಂದ್ರೆ, ನೀವು ಎಷ್ಟು ಕಥೆಗಳು ಓದ್ತಿರೋ ನಿಮಗೆ ಅದರಷ್ಟು ಓದು. ಅಂದರೆ ಮೊದಲೆಲ್ಲ ಏನು ಮಾಡ್ತಿದ್ರು ಮಕ್ಕಳಿಗೆ, ನೀವು ಕಥೆ ಪುಸ್ತಕ ಓದಬೇಡ, ಸ್ಕೂಲ್ ಪುಸ್ತಕ ಓದು ಅಂತ ಹೇಳ್ತಾ ಇದ್ರು. ಈಗ ಪೇರೆಂಟ್ಸ್ಗೂ ಅದೇ ಹೇಳೋದು, ತಂದೆ ತಾಯಿಯರಿಗೆ ಎಷ್ಟು ಕಥೆ ಓದ್ತಾರೋ ಅಷ್ಟು ಮೇಧಾವಿಗಳಾಗ್ತಾರೆ ಮಕ್ಕಳು, ಎಷ್ಟು ಕಥೆ ಕೇಳ್ತಾರೋ ಅಷ್ಟು ಮೇಧಾವಿಗಳಾಗ್ತಾರೆ. ಅದಕ್ಕೆ ಯಾವುದರೂ ಅಡ್ಡಿ ಹಾಕಬೇಡಿ ಅಂತ ನಾನು ತಂದೆ ತಾಯಿಗಳಿಗೂ ಹೇಳ್ತಿದ್ದೀನಿ. ಆಮೇಲೆ ಮಕ್ಕಳಿಗೂ ಎಷ್ಟಾಗತ್ತೋ ಅಷ್ಟು ಕಥೆಗಳು ಕೇಳಿ. ಒಂದು ವಯಸ್ಸಾದ್ಮೇಲೆ ಬೇಡ ನನಗೆ ಕಥೆಗಳಿಗೆ, ನಾನು ದೊಡ್ಡೋನಾಗ್ಬಿಟ್ಟಿದ್ದೀನಿ, ನಾನು ದೊಡ್ಡೋಳಾಗ್ಬಿಟ್ಟಿದ್ದೀನಿ, ಇನ್ನು ಕಥೆಗಳು ಬೇಡ. ಹಾಗಲ್ಲ, ಅದಕ್ಕೊಂದು ವಯಸ್ಸಂತ ಇಲ್ಲ. ನಾನು ಕಥೆ ಹೇಳುವಾಗ ಮಕ್ಕಳಲ್ಲದೆ ತಂದೆ ತಾಯಿಗಳು ಕೂಡ ಎಷ್ಟೋ ಜನ ನಂಗೆ ಬಂದು ಹೇಳಿದ್ದಾರೆ, ನಿಮ್ಮಿಂದ ನಾನು 30 ವರ್ಷ ಚಿಕ್ಕೋನಾಗ್ಬಿಟ್ಟೆ, ನಾನು ಮಗು ಥರ ಆಗ್ಬಿಟ್ಟೆ ಕಥೆ ಕೇಳೋದು ಅಂತ ಹೇಳಿದ್ದಾರೆ. ಸೊ ಅದನ್ನ ಯಾವತ್ತಿಗೂ ನಿಮ್ಗೆ ಎಲ್ರಿಗೂ ಹೇಳೋ ಇದು ಇರ್ಲಿಕ್ಕಿಲ್ಲ, ಬಟ್ ಕೇಳೋಕೆ ಮಾತ್ರ ಎಲ್ಲರೂ ಇದನ್ನ ಪ್ರೋತ್ಸಾಹನೆ ಮಾಡಿ ಕತೆ ಹೇಳೋದನ್ನ ನಾವು, ನಮ್ಮ ಹತ್ರ ಇದು ಹೊಸದಲ್ಲ, ಇರೋದೇ ನಮ್ಮ ಹತ್ರ, ಅದನ್ನ ನಾವು ಪುನರ್ಜೀವನ ಕೊಡೋಣ ಅಂತ ನಾ ಹೇಳ್ತಿದ್ದೀನಿ. ಆಮೇಲೆ ಅಪ್ಕಮಿಂಗ್ ಸ್ಟೋರಿ ಟೆಲ್ಲರ್ಸ್ಗೆ ಹೇಳ್ತಿರೋದು, ಇದು ಒಂದು ಹಾಬಿ ಅಂತ ನಾವು ಶುರು ಮಾಡ್ಕೋಬಹುದು, ಆದರೆ ಇದರಲ್ಲೂ ನೀವು ನಿಮ್ಮ ಪ್ರೊಫೆಷನ್ ಆಗಿ ತಗೊಂಡು ಜೀವನ ನಡೆಸೋಕೆ, ಅಂದ್ರೆ ವೃತ್ತಿಯಾಗಿ ತಗೊಂಡು ಅದರಿಂದನೂ ನೀವು ಸಂಪಾದನೆ ಜೀವನೋಪಾಯ ಮಾಡೋ ಚಾನ್ಸಸ್ ಕೂಡ ಇದೆ. ನನಗೆ ಅಷ್ಟೊಂದು ನಾನು ಸಣ್ಣ ವಯಸ್ಸಿಗೆ ಶುರು ಮಾಡಿಲ್ಲ, ಆದ್ರೆ 25-30 ಶುರು ಮಾಡಿದವರು ಇದ್ದಾರೆ. ಆಮೇಲೆ ಇದನ್ನೇ ಫುಲ್ ಟೈಮ್ ಜಾಬ್ ತರ ತಗೊಂಡು ಮಾಡೋರು ಇದ್ದಾರೆ, ಅವ್ರಿಗೆ ತುಂಬಾ ಒಳ್ಳೆ ಆಪರ್ಚುನಿಟಿ ಇದೆ. ಆಮೇಲೆ ಇದರಲ್ಲಿ ಪ್ರೊಫೆಷನ್ ಆಗಿ ತಗೊಂಡು ಸೀರಿಯಸ್ ಆಗಿ ತಗೊಂಡು ನಮ್ಮ ಸ್ಕಿಲ್ಸ್ನ ನಾವು ಅಪ್ಗ್ರೇಡ್ ಮಾಡ್ಕೋತಾ ಇದ್ರೆ ಇದುವೇ ಒಂದು ಪ್ರೊಫೆಷನ್. ಇದು ಒಂದು ಹವ್ಯಾಸ ಅಥವಾ ಏನೋ ಟೈಮ್ ಪಾಸ್ ತರ ಅಲ್ಲ, ಇದರಲ್ಲಿ ತುಂಬಾ ಸ್ಕೋಪ್ ಇದೆ, ಮುಂದೆ ನಮಗೆ ತುಂಬಾ ಬ್ರೈಟ್ ಫ್ಯೂಚರ್ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
0: ಅಂದ್ರೆ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸಹ ಇದರಲ್ಲಿ ಕಲಿಬಹುದು ಅಂತೀರಾ? ಕೇವಲ ಮಕ್ಕಳಿಗಾಗಿ ಅಲ್ಲ ಈ ಸ್ಟೋರಿ ಟೆಲ್ಲಿಂಗ್ ಅನ್ನೋದು, ಇಚ್ಚಿಗೆ ಬಂದಿರೋ ಕಂಪ್ಯೂಟರ್ ಜಗತ್ತಿನಲ್ಲಿ ವೃತ್ತಿಯಲ್ಲಿ ಇದ್ದಾರೆ ಅವರಿಗೂ ಸಹ ಸಹಾಯ ಆಗತ್ತಂತೀರಾ?
1: ಹೌದು. ಇನ್ನೊಂದು ನಾನು ಪ್ರಕಾರಗಳಲ್ಲಿ ಕಾರ್ಪೊರೇಟ್ ಸ್ಟೋರಿ ಟೆಲ್ಲಿಂಗ್ ಅಂತನೂ ಇದೆ ಒಂದು. ಈಗ ಆಫೀಸಲ್ಲಿ ಪ್ರೆಸೆಂಟೇಷನ್ ಮಾಡ್ತೀವಿ ಅಥವಾ ನಮ್ದೊಂದು ಹೊಸ ಪ್ರಾಡಕ್ಟ್ ಇರುತ್ತೆ, ಅದನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದಕ್ಕೂ ಒಂದು ಸ್ಟೋರಿ ಟೆಲ್ಲಿಂಗ್ ಅಂತಾನೆ ಅಂತಾರೆ. ಇವಾಗ ಮೀಡಿಯಾನಲ್ಲಿ ಅಡ್ವರ್ಟೈಸಿಂಗ್ ಅಲ್ಲಿ ಒಂದೊಂದು ಅಡ್ವರ್ಟೈಸ್ಮೆಂಟುವೇ ಒಂದು ಕಥೆನೆ. ಕಥೆ ಅಂದ್ರೆ ನಾವು ಒಂದು ನಮ್ಮ ಹತ್ರ ಇರೋದನ್ನ ನಾವು ಇನ್ನೊಬ್ಬರಿಗೆ ಎಕ್ಸ್ಪ್ರೆಸ್ ಮಾಡಿ ತಿಳಿಸುವುದಲ್ವಾ. ಸೊ ಕಾರ್ಪೊರೇಟ್ ಈ ಕಥೆ ಹೇಳುವುದರಿಂದ ಅವ್ರಿಗೂ ತಮ್ಮ ಉದ್ಯೋಗದಲ್ಲಿ ಇದನ್ನ ತುಂಬಾ ಉಪಯೋಗ ಆಗುತ್ತದೆ. ಪ್ರೆಸೆಂಟೇಷನ್ ಮಾಡುವಾಗ ಅಥವಾ ಮಾರ್ಕೆಟಿಂಗ್ ಅಲ್ಲಿ ಅಡ್ವರ್ಟೈಸಿಂಗ್ ಅಲ್ಲಿ ತುಂಬಾ ಉಪಯೋಗ,
0: ಅವರಿಗೆ ಆತ್ಮವಿಶ್ವಾಸ ಸಹ ಬರುತ್ತೆ ಅಂತ ಅನ್ಸುತ್ತೆ. ಮೇಡಮ್, ಮಕ್ಕಳಲ್ಲಿ ಸೃಜನಾತ್ಮಕತೆ ಪ್ರತಿಭೆಯನ್ನು ಅರಳಿಸುವಲ್ಲಿ ಈ ಸ್ಟೋರಿ ಟೆಲ್ಲಿಂಗ್ ಅಥವಾ ಕತೆ ಹೇಳಿಕೆ ಎನ್ನುವುದು ಸಾಕಷ್ಟು ಪ್ರಯೋಜನಗಳನ್ನು ಕೊಡುತ್ತೆ, ಲಾಭಗಳನ್ನು ನೀಡುತ್ತೆ, ಅವರ ಒಂದು ಭಾವಿ ಜೀವನಕ್ಕೆ ಭವಿಷ್ಯತ್ತಿಗೆ ಒಂದು ಅಡಿಯನ್ನು ಹಾಕುತ್ತೆ ಎನ್ನುವ ಒಂದು ವಿಷಯವನ್ನು ಹೇಳಿದ್ರು. ಆದ್ರೆ ಇತ್ತೀಚಿನ ಕಾಡುತ್ತಿರುವಂತಹ ಸಮಸ್ಯೆ ಅಂದ್ರೆ ಹೆತ್ತವರಲ್ಲಿ ಹಿರಿಯರಲ್ಲಿ ಪ್ರತಿಯೊಬ್ಬರಲ್ಲಿ ಕಾಡ್ತಿರುವಂತಹ ಸಮಸ್ಯೆ ಅಂದ್ರೆ ಮೊಬೈಲ್. ಇದರಿಂದ ಏನಾಗ್ತಾ ಇದೆ, ಶಾರೀರಿಕವಾಗಿ ಮಾನಸಿಕವಾಗಿ ಅವರು ತಮ್ಮ ಜಗತ್ತನ್ನು ಮರೆತು ಬಿಡ್ತಿದ್ದಾರೆ. ಅಂದ್ರೆ ಇಹಲೋಕದಲ್ಲಿ ಇರದೆ ಅವರು ಒಂದು ವಿಚಿತ್ರವಾಗಿರುವಂತಹ ಈ ಜಾಲತಾಣ ಲೋಕದಲ್ಲಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ.

0: ಈ ಕತೆ ಹೇಳುವಿಕೆಯಿಂದ ಈ ಮೊಬೈಲನ್ನು ತಡೆಗಟ್ಟಬಹುದಾ ಅಥವಾ ಮೊಬೈಲ್ ಚಟವನ್ನು ಬಿಡಿಸಬಹುದಾ?
1: ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಈ ಮೊಬೈಲ್ ಬಂದಿರೋದ್ರಿಂದ ನೀವು ಹೇಳಿದ ಎಲ್ಲಾ ಸಮಸ್ಯೆಗಳಿಗೂ ಅದೊಂದು
0: ಪರಿಹಾರ,
1: ಅದೊಂದು ದೊಡ್ಡ ಕಾರಣನೇ ಆಗಿದೆ ಈ ಸಮಸ್ಯೆಗಳಿಗೆಲ್ಲ. ಮೊಬೈಲೇ ಕಾರಣ, ನೀವು ಹೇಳೋದು ನಿಜ. ನಾನು ಗಮನಿಸಿದ್ದೇನಂದ್ರೆ, ನನ್ನ ಹತ್ರ ಬರೋ ಕ್ಲಾಸಸ್ಗೆ ಬರೋ ಮಕ್ಕಳು ಒಂದು 2-3 ನಿಮಿಷದ್ಗಿಂತ ಜಾಸ್ತಿ ಅವ್ರಿಗೆ ಒಂದ್ ಕಡೆ ಕೂತ್ಕೊಳ್ಳೋಕೆ ಆಗೋದಿಲ್ಲ. ಅವ್ರಿಗೆ ಅಟೆನ್ಷನ್ ಸ್ಪ್ಯಾನ್ ಅಂತ ಇರುತ್ತಲ್ವಾ, ಅದು ತುಂಬಾ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಎಲ್ಲೋ ಕ್ಲಾಸಲ್ಲಿಂದ ಹೊಟ್ಟೋಗ್ಬೇಕು, ಮೊಬೈಲ್ ನೋಡಬೇಕು, ನೀವು ಎಷ್ಟೇ ಆಸಕ್ತಿಕರವಾದ ಇದು ಹೇಳ್ತಾ ಇರ್ರಿ, ಅದು ಮಾಡೋದು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಆದರೆ ಶುರುವಿನಲ್ಲಿ ಈ ಥರ ಅನಿಸುತ್ತೆ, ಮಕ್ಕಳು ಅಷ್ಟೊಂದು ಆಸಕ್ತಿ ತೋರುವುದಿಲ್ಲ. ಆದರೆ ನಾವು ಅದೇ ಕಂಟಿನ್ಯೂ ಮಾಡ್ತಾನೆ ಇರಬೇಕು, ಕತೆ ಹೇಳುವುದು ರೆಗ್ಯುಲರ್ ಆಗಿ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ಮೆಲ್ಲ ಮೆಲ್ಲಗೆ ಅವರು ಕೂತ್ಕೊಂಡು ಕೇಳೋ ಥರ ಆಗ್ತಾರೆ. ಒಂದೇ ದಿವಸಕ್ಕೆ ಚೇಂಜ್ ಆಗೋದಲ್ಲ ಇದು. ಆ ಥರ ನಾನು ನೋಡಿರೋದೇನಂದ್ರೆ, ಮಕ್ಕಳು ಬಂದ್ಬಿಟ್ಟು 2-3 ನಿಮಿಷ ಕೂತ್ಕೊಳ್ಳೋ ಮಕ್ಕಳು, ಆಮೇಲೆ ತಂದೆ ತಾಯಿಯರು ಬಂದ್ಬಿಟ್ಟು ನನಗೆ ಹೇಳಿದ್ದಾರೆ, ಮೊದಲು ಹೀಗಿದ್ರು, ಈ 1 ತಿಂಗಳಲ್ಲಿ ಈ ಬದಲಾವಣೆ ಬಂದಿದೆ ಇವರಲ್ಲಿ, ಇವರು 15-20 ನಿಮಿಷ ಕೂತ್ಕೊಂಡು ಕಥೆ ಕೇಳ್ತಾರೆ, ಅದರಲ್ಲಿ ಆಸಕ್ತಿ ತೋರಿಸ್ತಾರೆ ಅಂತ ನಂಗೆ ಆ ಬದಲಾವಣೆದು ನಂಗೆ ನಿರೂಪಣೆ ಸಿಕ್ಕಿದೆ. ಈ ತರ ಅದು ಇದೆ. ಇನ್ನೊಂದು, ಈ ತರ ಕಥೆ ಹೇಳುವುದೇ ಅಂದ ತಕ್ಷಣ ಮೊಬೈಲಲ್ಲೇ ಕಥೆಗಳು ಬರ್ತಾ ಇದೆ ಈಗ. ಮೊಬೈಲ್ ಆಪ್ಸ್ ಬರುತ್ತೆ, ಆ ತರ ಆಪ್ ನ ನಾವು ಕಥೆ ಹೇಳುವುದಕ್ಕೆ ಅದೊಂದು ರಿಪ್ಲೇಸ್ಮೆಂಟ್ ಅಂತ ಅನ್ಕೋಬಾರ್ದು. ಅದ್ರ ಸ್ಥಾನ ಮುಖಾಮುಖಿ ಕೂತ್ಕೊಂಡು ಒಬ್ರು ತಂದೆ ತಾಯಿ ಆಗ್ಲಿ, ಟೀಚರ್ ಆಗ್ಲಿ, ಯಾರು ಅಕ್ಕ ಆಗ್ಲಿ, ಅಜ್ಜಿ ತಾತಂದ್ರಾಗ್ಲಿ, ಕಥೆ ಹೇಳುವುದರಿಂದ ಆಗೋ ನಮ್ಗೆ ಲಾಭಗಳೆಲ್ಲ ಆ ಆಪ್ ಇಂದ ಬರೋದಿಲ್ಲ.
0: ವರ್ಚುವಲ್
1: ಇಂದ ಆಪ್ ಆಗ್ಲಿ, ಐಪ್ಯಾಡ್ ಆಗ್ಲಿ, ಯಾವ್ದೇ ಆಗ್ಲಿ, ಅದರಿಂದ ಬರೋದಿಲ್ಲ. ಅದರಿಂದ ಇನ್ನೂ ನಷ್ಟನೇ ಬರುತ್ತೆ
0: ಕಣ್ಣಿಗೆ
1: ಆಗ್ಲಿ, ಮತ್ತು ಆ ಬಿಹೇವಿಯರ್ ಎಷ್ಟೇ ಆಗ್ಲಿ ಸ್ಕ್ರೀನೇ ಅಲ್ವಾ ಅದು. ತುಂಬಾ ಬದಲಾವಣೆಗಳು. ಒಂದು ಎಕ್ಸಾಂಪಲ್ ಏನಂದ್ರೆ, ಒಂದು ಉದಾಹರಣೆ ನಿಮ್ಗೆ, ಎಂಪತಿ, ನಾವು ಸಹಾನುಭೂತಿ ಅಂತ ಹೇಳ್ತೀವಿ. ಮುಖಾಮುಖಿ ನಾವು ಕತೆ ಹೇಳುವಾಗ ನಾವು ಭಾವದಿಂದ ಹೇಳ್ತೀವಿ, ಎಕ್ಸ್ಪ್ಲೇನ್ ಮಾಡ್ತೀವಿ, ಅದರಿಂದ ಅವ್ರ ಭಾವನೆಗಳಲ್ಲೂ ಬದಲಾವಣೆ ಬರುತ್ತೆ. ಆಮೇಲೆ ನಾವು ಮೊಬೈಲ್ ಅಲ್ಲಿ ನೋಡುವಾಗ ಬರೀ ಒನ್ ವೇ ಇರುತ್ತೆ, ನಾವು ಹೇಳುವಾಗ ಅವರು ಪ್ರಶ್ನೆಗಳು ಕೇಳ್ತಾರೆ, ಈ ತರ ಯಾಕೆ, ಆ ತರ ಯಾಕೆ ಮಾಡಬಾರ್ದು, ಹೀಗ್ಯಾಕೆ ಹ್ಞೂ ಅಂತ ಹೇಳುವುದು, ಇಂಟರಾಕ್ಟಿವ್ ಆಗಿರುತ್ತೆ. ಅದರಿಂದ ನಮ್ಗೆ ಮಕ್ಕಳು ಈ ಕಥೆನ ಯಾವ ತರ ತಗೋತಾ ಇದ್ದಾರೆ, ಇದಕ್ಕೆ ಹೇಗೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ. ನಾನ್ ಹೇಳೋದೇನಂದ್ರೆ, ತಂದೆ ತಾಯಿರು ಸ್ಟಾರ್ಟಿಂಗ್ ಅಲ್ಲಿ ಮಕ್ಕಳು ಕೇಳ್ತಾ ಇಲ್ಲ ಅಂತ ಅವ್ರನ್ನ ಬಿಟ್ಬಿಡೋದು, ಕಥೆ ಇವರು ಇಷ್ಟೇ ಅಂತ ಅಥವಾ ಮೊಬೈಲ್ ಕೊಟ್ಬಿಡೋದು ಬದಲು ಕಂಟಿನ್ಯೂಸ್ ಆಗಿ ಸೋಲಾರ್ದೆ ತಾಳ್ಮೆಯಿಂದ ಹೇಳ್ತಾ ಇದ್ರೆ ಅವರು ಬದಲಾವಣೆ ಆಗತ್ತೆ, ಈ ಕಡೆಗೆ ತಿರುಗ್ತಾರೆ ಅನ್ನೋದು ನನ್ನ ನಂಬಿಕೆ. ಸಹಾನುಭೂತಿನೇ ಅವರಲ್ಲಿ ತುಂಬಾ ಡೆವಲಪ್ ಆಗತ್ತೆ,
0: ಅಂದ್ರೆ ಭಾವನೆಗಳನ್ನು ಅವರು ಕ್ಯಾಚ್ ಮಾಡ್ತಾರೆ. ಯಾವ್ದಾದ್ರೆ ನಮ್ಗೆ ಸಂತಸ ಇದೆ, ದುಃಖ ಇದೆ, ಖಿನ್ನತೆ ಇದೆ, ನಮ್ಮಲ್ಲಿರುವಂತಹ ಮಾನಸಿಕ ದುರ್ಗ್ಮತೆ ಇದೆ, ಅದನ್ನೆಲ್ಲವನ್ನು ಕತೆ ಹೇಳುವುದರಿಂದ ಅವರು ತಿಳ್ಕೊಂಡ್ಬಿಟ್ಟು ಅದನ್ನ ಪ್ರತಿಕ್ರಿಯೆಯನ್ನು ಮಾಡ್ತಾರೆ. ಅದರಿಂದ ಮಾನವೀಯ ಮೌಲ್ಯತೆಗಳು ಬೆಳೆಯುತ್ತೆ, ಭಾವನೆಗಳು ಬೆಳೆಯುತ್ತೆ, ಸಂಬಂಧಗಳು, ಸತ್ಸಂಬಂಧಗಳು ಅಂತ ನಾವೇನು ಹೇಳ್ತೀವಲ್ಲ ಅದು ಬೆಳೆಸುತ್ತೆ ಅಂತ ಹೇಳೋದು. ಪ್ರೀತಿ ಇರಲಿ, ಅಕ್ಕರೆ ಇರಲಿ, ಸ್ನೇಹ ಭಾವ ಇರಲಿ, ಇದೆಲ್ಲವೂ ಕತೆ ಹೇಳುವಿಕೆಯಿಂದ ಕಲಿತಾರೆ ಅಂತ ನೀವು ಹೇಳ್ತಾ ಇದ್ರು. ತುಂಬಾ ಒಳ್ಳೆ ವಿಷಯ ಮೇಡಮ್.
1: ಪ್ರತಿದಿನ ತಂದೆ ತಾಯಿರು ಮನೆಯಲ್ಲಿ ಯಾರ್ಯಾರು ಹಿರಿಯರು ಇರ್ತಾರಲ್ವಾ, ಮಕ್ಕಳ ಜೊತೆ ರಾತ್ರಿ ಮಲಗುವಾಗಲಿ, ಸ್ಕೂಲಿಂದ ಬಂದ ಮೇಲಾಗ್ಲಿ, ಒಂದು 10 ನಿಮಿಷ ಮುಖಾಮುಖಿಯಾಗಿ ಒಂದು ಕಥೆ, ಅದೇ ಮತ್ತೆ ರಿಪೀಟ್ ಮಾಡಿದ್ರು ಪರವಾಗಿಲ್ಲ, ಒಂದು ಕತೆ ಹೇಳೋದ್ರಿಂದ ಅಥವಾ ಅವರು ಚಿಕ್ಕಂದಿನಾಗಿರೋ ಯಾವ್ದೋ ಒಂದು ಘಟನೆಯನ್ನ ಕಥೆ ರೂಪದಲ್ಲಿ ಹೇಳೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ.
0: ಇನ್ಸೆಕ್ಯೂರಿಟಿ ಸಹ ಅವರು ಬಿಟ್ಬಿಡ್ತಾರೆ, ಅಂದ್ರೆ ನಮಗೂ ಒಬ್ರು ಇದಾರೆ ಹೇಳಿಕೆ ಅಂತ ಒಂದು ಭಾವನೆಯನ್ನು
1: ಅವರು ಈ ತರ ನಮ್ ಘಟನೆಗಳು ನಮ್ಗೆ ಅನಿಸಿಕೆಗಳನ್ನು ನಾವು ಹೇಳ್ಕೋಬೇಕು, ನಮ್ಮಲ್ಲೇ ನಾವು ಮುಚ್ಚಿಟ್ಕೋಬಾರ್ದು ಅನ್ನೋದು ಕಲಿತಾರೆ. ಆ ತರ ಅವ್ರದ್ದು ಹೋಲಿಸ್ಟಿಕ್ ಡೆವಲಪ್ಮೆಂಟ್, ಅವ್ರ ಒಂದು ಹ್ಯೂಮನ್ ಆಗ್ಲಿ ಕಂಪ್ಲೀಟ್ ಡೆವಲಪ್ಮೆಂಟ್ ಕಥೆಯಿಂದ ಆಗತ್ತೆ, ಬರೀ ಅಕಾಡೆಮಿಕ್ ಅಲ್ಲದೆ ಈ ತರ ಡೆವಲಪ್ಮೆಂಟ್ ಆಗತ್ತೆ. ಈ 10 ನಿಮಿಷ ನೀವು ಮಕ್ಕಳ ಜೊತೆ ಈ ತರ
0: ಕಳೆಯೋದ್ರಿಂದ
1: ಕತೆ ಹೇಳೋದ್ರಿಂದ ಅಂತ ನಾನು ಒಂದು ಸಂದೇಶ ಕೊಡ್ಬೇಕು ಅನ್ಕೋತಾ ಇದ್ದೀನಿ.
0: ತುಂಬಾ ಒಳ್ಳೆಯ ಸಂದೇಶ ಮೇಡಮ್. ನಮ್ಮ ಆಕಾಶವಾಣಿ ಕಸ್ತೂರಿ ಸ್ಟುಡಿಯೋಕ್ಕೆ ಬಂದು ಕತೆ ಹೇಳುವುದರಲ್ಲಿ ಮಕ್ಕಳಿಗೆ ಸೃಜನಾತ್ಮಕತೆ, ಪ್ರತಿಭೆ ಮತ್ತು ಆತ್ಮವಿಶ್ವಾಸ, ಸಂಬಂಧಗಳು ಹಾಗೂ ಭಾವನೆಗಳನ್ನು ಕಲಿತಾರೆ ಎಂಬ ವಿಷಯಗಳನ್ನು ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿದ್ದಕ್ಕೆ ನಿಮಗೆ ಅನಂತ ಅನಂತ ಧನ್ಯವಾದ.
1: ನನಗೂ ನನ್ನ ಈ ಅನಿಸಿಕೆಗಳನ್ನ ಎಲ್ಲ ಹಂಚಿಕೊಳ್ಳೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಗೆ ತುಂಬಾ ತುಂಬಾ ಧನ್ಯವಾದ.

0: ಧನ್ಯವಾದಗಳು.
1: ಇದುವರೆಗೆ ಕತೆಗಳು ಹೇಳುವಿಕೆ ಮಕ್ಕಳ ಮಾನಸಿಕ ವಿಕಸನ ಈ ಕುರಿತು ಶ್ರೀಮತಿ ಬೊಮ್ಮತಹಳ್ಳಿ ಮೇಘನಾ ಅವರಿಂದ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಈ ಕಾರ್ಯಕ್ರಮ ಹೈದರಾಬಾದ್ ಆಕಾಶವಾಣಿ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಈ ಕಾರ್ಯಕ್ರಮದೊಂದಿಗೆ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ನಿಮ್ಮ ಪರಿಮಳ ದೇಶಪಾಂಡೆಗೆ ಅಪ್ಪಣೆ ನೀಡಿ.